0: ಎಂದೆ ಏನಿದೆ ಏನ್ ಉಪಿಯಾನು ಶಾಂಜೆ ಫಶೆ ತಪ್ಲಿನ್
1: ಹೇ ಉಪಿಯಾಂಗ್ ಪುನಾ ಬೇಲುಂಗ್ ಬೇಕುಮ್ಲಾ ಮಾಡ್ಕೋಕ್.